ವನವಾಸ. ದಾಸಸು ತ್ಯಾತೆ ಆಪನ ಕಾಮಗ ಕರ್ತವ್ಯಾಸಿ ಪರತಸರು. ಶ್ರೀರಾಮಾಚೆ ನಾಮಗಾತಯ ಶ್ರೀರಾಮಾಲಾ ಪಾರಕರು. ಅತಿಥಿ ಅಸೋವಾ ಅಸೋತರಾಮ್, ಅತಿಥಿ ಅಸೋವಾ ಅಸೋತರಾಮ್ ಪೈಲ ಲಾವಿಣೆ ಅಪುಲೆ ಕಾಮ್. ಭಲೆ ಬುರೇತೆ ರಾಮ ದಾನತ ಆಪಣ ಅಪುಲೆ ಕಾಮಕರು. ನಕೋಸ ನೌಕೆ ಪರತ ಫಿರೂಗ, ನಕೋಸ ಗಂಗೆ ಊರ ಬರು. ಗಂಗೆ ತುಜಹ ಮಂಗಲ ಯೋಗ, ಗಂಗೆ ತುಜಹ ಮಂಗಲ ಯೋಗ್ ಭಗೀರಥ ಆಣಿ ತುಜಾ ಜಲೌಗ. ತಾತಾ ವಂಶಜ ನೇಸಿ ತೂಹಿ ದಕ್ಷಿಣ ದೇಶ ಅಮರಕರು. ಶ್ರೀರಾಮಾಚೆ ನಾಮಗಾತಯ ಶ್ರೀರಾಮಾಲಾ ಪಾರಕರು. ಪಾವನ ಗಂಗಾ ಪಾವನ ರಾಮ್, ಪಾವನ ಗಂಗಾ ಪಾವನ ರಾಮ್ ಶ್ರೀರಾಮಾಂಚೆ ಪಾವನ ನಾಮ್. ತ್ರಿದೋಷ ನಾಶಿ ಪ್ರವಾಸ ಹಾ ಪ್ರಭು ನಾವಿಕ ಆಮಿ ನಿತ್ಯ ಸ್ಮರು. ಶ್ರೀರಾಮಾಚೆ ನಾಮಗಾತಯ ಶ್ರೀರಾಮಾಲಾ ಪಾರಕರು.